0: ನೆಟವಿನ ಸಿಂಧು ಅಹ. ನಾತರೇ ಹಿತ ಸನ ಸಿಂಧು ಹನ್ನತ್ ಒಬ ಕೆಮತಿ ನಮ್ www.livefm.lk ಸೈಟ್ ಎಕಡೆ ಗಿಹಿಂ ಕ್ಲಾಸಿಕ್ ರೇಡಿಯೋ ಸಿಲೆಕ್ಟ್ ರನ್ ಹದವತೆ ಸ್ಪರ್ಶಯ ಒಬ ಆದರೇ ಕರ್ನ ಕ್ಲಾಸಿಕ್ ರೇಡಿಯೋ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ ಎಫ್ ಎಂ ಯನ ಆಪ್ ಹರಹ ವಗೇಮ ತವತ್ ವೆಬ್ ಅಡವಿ ಕೊಸೆ ಶ್ರವಣೇ ಕಲೆ ಹಕ್ಕಿ
1: Live FM.

ನೆಟವಿನ ಸಿಂಧು ಅಹನಾಥರೇ ಹಿತ ಸಣ್ಣ ಸಣ್ಣ ಸಿಂಧು ಅಹನಾಥ್ ಒಬ್ಬ ಕೆಮತಿ ನಮ್ ಹದವತೆ ಸ್ಪರ್ಶಯ ಒಬ್ಬ ಆದರೆ ಕರ್ನ ಕ್ಲಾಸಿಕ್ ರೇಡಿಯೋ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ ಎಫ್ ಎಂ ಆಪ್ ಹರಹ ವಗೇ.

欧巴。ಆದರೆ ಕರಣ ನೇರ ತುರುವಮ ಒಬಲಂಗರದನು ಲೈವ್ ಎಫ್ಎಂ ದೆನ್ ಲೋವ ಸುಪತಲ ರೇಡಿಯೋ ಗಾರ್ಡನ್ ಟ್ಯೂನಿಂಗ್ ರೇಡಿಯೋ ಎಫ್ಎಂ ಯನ ಆಪ್ ಹರಹಾ ವಗೇಮ ತವತ್ ವೆಬ್ ಅಡವಿ ಗಣನಾವ ಕೊಸ್ಸೇ ಶ್ರವಣೇ ಕಲ ಹಕಿವ ಅಪಿಯೋಟ ಸಾತುಟಿ ಉಂದೆಮು ತಲ ರೇಡಿಯೋ ಮಡ ಒಬ ಕಲ್ ಪೋಮ ಬ್ರೌಸರ್ ಕಿ ಲೈವ್ ಎಫ್ಎಂ ಐ ಈ ಮಹಂಗು ಅವಸ್ಥಾವ ವೆತ ಅಪವ ಒಸವಾ ತೆಬು ಶ್ರಾವಕ ಒಬಟ ಸ್ತುತಿ Live FM, Nonavatina Gee Rhythmaya.